0: ಮಾತು ಕೇಳು ಟ್ರೈ ಮಾಡಲೇ.
1: ಹಲೋ ಹಲೋ ಹಲೋ ಮಟ್ಟ ಹಣ ಗುಡಾಕ್ ದೇವಾಲ್ ತಿಬುನಟ್ ಎ ಆಟಿಕೆ ಅನ್ನ ಮುಗುತ್ಮತಿ ಬಿಲಾನ.

0: ಸ್ಮರಣೆಯಾ.
1: ದಶಕ ಗಣನಾವಕ್ ಪುರಾ ವೇದನಾವನ್ ನೇಂಡ ಕಲ ಸಾಮ ಗೆದರಕಮ ಸಿತಿಯುತು ವೇದ ಮಹಾತ್ಮ್ಯ ಸಿದ್ಧಾಲೇಪ.
2: ಮಮತ್ ಒಯಾಲ ವಗೇಮೈ ಮಟ ಮಂಕೌದ ಕಿಯನ ಏಕ ಪ್ರಶ್ನೆಯಕ್ ಕುನೇ ನೇ ಮಟ ಓನೆ ದುರಯನ್
3: ಲೋಕಿತ ಮಾಲೋಕ್ಯ ಕುನು ಆಲೋಕ ಆಲೋಕ ಅಪೆ ಹಮೋಟಮ ಓನೆ ಮೇ ವಗೆ ಧೈರ್ಯ ಶಕ್ತಿಯಕ್ ನೇದ ಮೇ ವಗೆ ಆಲೋಕ್ಯಕ್ ನೇದ.
4: සතිය දවස්වල උදේ 6ට Net FM Alpha Studio අහලා දවසම ආලෝකමත් කරගමු.
5: Net FM Alpha Studio with Kasani and Lehansa.
1: දශක ගණනාවක් පුරා වේදනාවන් නිහඬ කළ සෑම ගෙදරකම සිටිය යුතු වෙද මහත්මයා සිද්ධාලේප.